ಸುಷ್ಟುಪ್ರಾಣೇಣ ಭಗವತಾ ಶಂಕರೇಣ ಗಿರಾನಯ ಸುಷ್ಠು ಚೋಕ್ತಮಿತ್ಥಂ ಶರೀರಮಾದ್ಯಂ ಖಲು ಧರ್ಮ ಸಾಧನಂ ಇತಿ ಕಾಳಿದಾಸಸ್ಯ ವಚನಂ. ಸ್ವಸ್ಥ ಶರೀರೇ ಏವ ಸ್ವಸ್ಥ ಮನಃ ವಸತಿ ತಸ್ಯ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಸಾಧನಂ ತು ಶರೀರಮೇವ. ಯದಿ ಶರೀರಂ ರೋಗಗ್ರಸ್ತಂ ಭವತಿ ತರ್ಹಿ ಕಿಮಪಿ ಸಾಧಯಿತುಂ ನ ಶಕ್ಯತೆ. ಅತೇವೋಕ್ತಂ ಕೇನಾಪಿ ವಿದುಷಾ ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಆರೋಗ್ಯಂ ಮೂಲಮುತ್ತಮಂ. ಜೀವನೇ ನಿರೋಗೇ ಸತಿ ಶರೀರೇ ಸ್ವಸ್ಥೇ ಸತಿ ಹೃಷ್ಟೇ ಪುಷ್ಟೇ ಸತಿ ಸರ್ವಾಪಿ ಮಹತ್ವಾಕಾಂಕ್ಷಾ ಸರ್ವಾಪ್ಯಭೀಷ್ಟ ಸುಕರೇಣ ಉಪಾಯೇನ ಸಿದ್ಧ್ಯತಿ. ದೀನೇ ಹೀನೇ ರುಗ್ಣೇ ಆದಿವ್ಯಾಧಿ ಸಂತಪ್ತೇ ಚಿಂತಾ ಸಹಸ್ರ ನಿಚಿತೇ ವಿಕ್ಷಿಪ್ತ್ವಾದಿ ದೋಷಯುಕ್ತೇ ಚ ನ ಸಂಭವತಿ ಪುರುಷಾರ್ಥ ಚತುಷ್ಟಯಾ ವಾಪ್ತಿಃ. ಅತಏವ ಪುರುಷಾರ್ಥಾನಾಂ ಕೃತೇ ಏಕೈಕಸ್ಮೇ ಶರೀರ ಸ್ವಾಸ್ಥ್ಯಂ ಶರೀರಮಾರೋಗ್ಯಂ ಏವ ಅಪಿತು ತತೋಪ್ಯಧಿಕಂ ಮನಃ ಸ್ವಾಸ್ಥ್ಯಮಪೇಕ್ಷಿತಂ. ವಸ್ತುತಸ್ತು ಶರೀರಸ್ಯ ಸ್ವಾಸ್ಥ್ಯಾಯ ಮನಸಃ ಮನಸಶ್ಚ ಸ್ವಾಸ್ಥ್ಯಾಯ ಶರೀರಸ್ಯ ಸ್ವಾಸ್ಥ್ಯಮಪೇಕ್ಷಿತಂ. ಅತಏವ ಮಹಾಭಾರತೇ ಜೀವಲೋಕಸ್ಯ ಷಡ್ಸುಖವರ್ಣನೆ ವ್ಯಾಸೇನ ಆರೋಗ್ಯಂ ಪ್ರಾಧಾನ್ಯೇನ ನಿರ್ದಿಶ್ಯತೆ. ಅರ್ಥಾಗಮೋ ನಿತ್ಯಮರೋಗಿತಾ ಚ ಪ್ರಿಯಾ ಚ ಭಾರ್ಯಾ ಪ್ರಿಯವಾದಿನೀ ಚ ವಶ್ಯಶ್ಚ ಪುತ್ರೋರ್ಥಕರೀ ಚ ವಿದ್ಯಾ ಷಡ್ ಜೀವಲೋಕಸ್ಯ ಸುಖಾನಿ ರಾಜನ್. ವಸ್ತುತಸ್ತು ಆರೋಗ್ಯಮೇವ ಧರ್ಮಾರ್ಥ ಕಾಮ ಮೋಕ್ಷ ಮೂಲಂ. ಸ್ವಸ್ಥೇ ಚಿತ್ತೇ ಬುದ್ಧಯಃ ಸ್ಫುರಂತಿ ಸ್ವಸ್ಥೇ ಚಿತ್ತೇ ಜ್ಞಾನೋದಯಃ ಸ್ಫೂರ್ತಿ ಸಮನ್ವಯಶ್ಚ ಸರ್ವಾತ್ರ ಆದರಃ ಪ್ರತಿಷ್ಠಾ ಚ. ಅದ್ಯತನೀಯ ಮಮ ವಾರ್ತಾ ಪತಂಜಲಿ ಯೋಗ ದರ್ಶನಂ ಶ್ರೀಮದ್ ಭಗವದ್ಗೀತಾಯಾಃ ಯೋಗ ತತ್ವಂ ಚ ಆಧಾರಂ ಕೃತ್ವಾ ಪ್ರಸ್ತೂಯತೆ. ಯೋಗಃ ಭಾರತಸ್ಯ ಪ್ರಾಚೀನಾ ವಿದ್ಯಾ ಅಸ್ತಿ. ಯೋಗಸ್ಯ ಸ್ಥಾನಂ ಭಾರತೀಯ ಸಾಹಿತ್ಯ ಸಂಸ್ಕೃತಿ ಅಧ್ಯಾತ್ಮ ವಿಜ್ಞಾನ ದರ್ಶನ ದೃಷ್ಟ್ಯಾ ಮಹತ್ವಪೂರ್ಣಮಸ್ತಿ. ಯೋಗಃ ಏಕಃ ಆಸ್ತಿಕ ದರ್ಶನಂ. ಯೋಗಸ್ಯ ನ ಕೇವಲಂ ಭಾರತೀಯ ದರ್ಶನ ಸಾಹಿತ್ಯೆ ಅಪಿತು ವಿಶ್ವದರ್ಶನ್ ಸಾಹಿತ್ಯೆ ಏಕಂ ಉಚ್ಚತಮಂ ಸ್ಥಾನಂ ವಿಶಿಷ್ಟಂ ಯೋಗದಾನಂ ಚ ವಿದ್ಯತೆ. ಯೋಗಸ್ಯ ವಾಸ್ತವಿಕ ಸ್ವರೂಪಸ್ಯ ಉಪಾದೇಯತಾಯಾಃ ವ್ಯಾಖ್ಯಾಯಾಃ ಆವಶ್ಯಕತಾ ವಿದ್ಯತೆ. ಯೋಗಃ ಮುಖ್ಯತಃ ಬ್ರಹ್ಮತ್ವ ಸಿದ್ಧೇಃ ತತ್ವಾನುಭೂತೇಃ ಮನೋನಿರ್ವಾಣಸ್ಯ ಶಾಶ್ವತ ಶಾಂತೇಃ ಆನಂದಾನುಭೂತೇಶ್ಚೋಪಾಯಃ ಅಸ್ತೇವ. ಯುಜಿರ ಯೋಗೇ ಯುಜ್ ಸಮಾಧೌ ಧಾತೋಃ ಪಶ್ಚಾತ್ ಘಯ ಪ್ರತ್ಯಯಸ್ಯ ಸಂಯೋಗೇನ ಯೋಗ ಶಬ್ದೋ ನಿಷ್ಪನ್ನೋ ಭವತಿ. ಯಸ್ಯಾರ್ಥೋ ಅಸ್ತಿ ಯೋಗಕರಣಂ ಸಮ್ಮೇಳನಂ ಸಂಗಮಃ ಮಿಶ್ರಣಂ ಚ. ಆಂಗ್ಲಭಾಷಾಯಾಂ ತು ಕಥಯತಿ ಯತ್ ಯೋಗಃ ಅಸ್ತಿ ಟು ಯೋಗ್ ಟು ಜಾಯಿನ್ ಯೂನಿಯನ್ ಆರ್ ಕನೆಕ್ಟ್. ಸೊ ಯೋಗ ಲಿಟ್ರಲಿ ಮೀನ್ಸ್ ಯೂನಿಯನ್ ಆಫ್ ಬಾಡಿ ಅಂಡ್ ಮೈಂಡ್ ಸೆಲ್ಫ್ ಅಂಡ್ ಡಿವೈನ್ ಅಂಡ್ ಇಂಡಿವಿಜುವಲ್ ಅಂಡ್ ಯೂನಿವರ್ಸಲ್ ಅರ್ಥಾತ್ ಪರಮಾತ್ಮನ ಸಹ ಜಾತಂ ಆತ್ಮನಃ ಮಿಲನಮೇವ ಯೋಗ ಇತಿ ಕಥ್ಯತೆ. ವೈದಿಕ ಕಾಲಾತ್ ಆರಭ್ಯ ಆಧುನಿಕ ಕಾಲ ಪರ್ಯಂತಂ ಯೋಗ ಶಬ್ದಃ ಅಧ್ಯಾತ್ಮಾತ್ ಆರಭ್ಯ ವ್ಯವಹಾರ ಪರ್ಯಂತಂ ವ್ಯಾಪಕರ್ಥೇಷು ಪ್ರಯುಜ್ಯತೆ. ಸಂಪೂರ್ಣೆ ಸಂಸ್ಕೃತ ವಾಂಗ್ಮಯೆ ಯೋಗ ಶಬ್ದಸ್ಯ ಪ್ರಯೋಗಃ ವಿವಿಧೇಷು ಅರ್ಥೇಷು ಸಂದರ್ಭೇಷು ಚ ಪ್ರಾಪ್ಯತೆ. ವೇದೇಷು ಯೋಗಃ ಉಪನಿಷತ್ಸು ಪಾಣಿನೀಯ ವ್ಯಾಕರಣೇ ಜ್ಯೋತಿಷ ಶಾಸ್ತ್ರೇ ಆಯುರ್ವೇದೇ ಅಲಂಕಾರ ಶಾಸ್ತ್ರೇ ದರ್ಶನ ಶಾಸ್ತ್ರೇ ಚ. ಕರ್ಮಯೋಗ ಯೋಗ ಆಫ್ ಆಕ್ಷನ್ ಭಕ್ತಿಯೋಗ ಯೋಗ ಆಫ್ ಡಿವೈನ್ ಜ್ಞಾನಯೋಗ ಯೋಗ ಆಫ್ ನಾಲೆಜ್ ಅಧ್ಯಾತ್ಮಯೋಗ ಯೋಗ ಆಫ್ ಸ್ಪಿರಿಚುವಲಿಸಂ ರಾಜಯೋಗ ರಾಯಲ್ ಆರ್ ಮೆಡಿಟೇಷನಲ್ ಪಥ್ ಆಫ್ ಏಟ್ ಲಿಂಬ್ಸ್ ಹಠ ಯೋಗ ಯೋಗ ಆಫ್ ಫೋರ್ಸ್ ಅಂಡ್ ಸಂಗೀತ ಯೋಗ. ಯೋಗಸ್ಯ ಕೃತೆ ಚಿತ್ತಸ್ಯ ಅರ್ಥಾತ್ ಮನಸಃ ಯೇ ಖಲು ಸುಖ ದುಃಖ ಅನುಕೂಲತಾ ಪ್ರತಿಕೂಲತಾ ಆನಂದ ವಿಷಾದ ಇತ್ಯಾದಯಃ ಕಾರ್ಯಕಲಾಪಾಃ ಭವಂತಿ ತೇಷಾಂ ನಿರೋಧ ಏವ ಯೋಗತ್ವೇನ ಪರಿಭಾಷಿತಂ ಯೋಗದರ್ಶನಸ್ಯ.

0: ಪರೇಣ ಆತ್ಮಜ್ಞಾನಂ ಕರ್ಮಯೋಗಶ್ಚ ನಿಷ್ಕಾಮ ಭಾವೇನ ಫಲಲಿಪ್ಸಾ ತ್ಯಾಗ ದ್ವಾರ ಕರ್ಮಾಚರಣಂ ಯಥಾ ಯೋಗಃ ಕರ್ಮಸು ಕೌಶಲಂ. ಅತ್ರ ಮುಖ್ಯಾರ್ಥಃ ಅಸ್ತಿ ಫಲಾಸಕ್ತಿಂ ತ್ಯಕ್ತ್ವಾ ಕರ್ತವ್ಯ ಪಾಲನಮೇವ ಕರ್ಮಯೋಗಃ. ಭಗವದ್ಗೀತಾಯಾಃ ದ್ವಿತೀಯ ಅಧ್ಯಾಯೇ ಅಸ್ಮಿನ್ ಶ್ಲೋಕೆ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ್ ದುಷ್ಕೃತೇ ತಸ್ಮಾದ್ ಯೋಗಾಯ ಯುಜ್ಯಸ್ವ ಯೋಗಃ ಕರ್ಮಸು ಕೌಶಲಂ. ಕಿಮತ್ರ ಕರ್ಮ ಕೌಶಲೇನ ಅಭಿಪ್ರೇತಂ ಕುಶಾನ ಲಾತಿ ಛಿನತ್ತಿ ಇತಿ ಕುಶಲಃ ಯಥಾ ಸಾವಧಾನೇನ ತೀಕ್ಷ್ಣ ಕುಶಾಗ್ರ ಛೇದನೇನ ಕುಶಲತ್ವಂ ಸಿದ್ಧ್ಯತಿ ತಥೈವ ಕರ್ಮ ವಿಷಯೇಪಿ ಕುಶಲತ್ವಂ ಇಷ್ಯತೆ. ನಿಷ್ಕಾಮ ಭಾವನೆಯಾ ಚ ಕ್ರಿಯಮಾಣಂ ಕರ್ಮ ಫಲೇಪ್ಸಾ ಭಾವಾತ್ ಸುಖೋದರ್ಕಂ ಸುಖ ಸಾಧಕಂ ಚ ಕಥಂ ಕರ್ಮಸು ಕೌಶಲಂ ಭವತಿ ತರ್ಹಿ ಅನಾಸಕ್ತ್ಯಾ ಕರ್ಮ ಸಮತ್ವೇನ ಕರ್ಮ ಏಕಾಗ್ರತಯಾ ಕರ್ಮ ಈಶ್ವರಾರ್ಪಣ ಬುದ್ಧ್ಯಾ ಕರ್ಮ ಯದಾ ಭವತಿ ತದಾ ಏವ ಜಯಃ ವಾ ಪರಾಜಯಃ ವಾ ಲಾಭಃ ವಾ ಹಾನಿಃ ವಾ ಸರ್ವತ್ರಂ ಸಮಬುದ್ಧಿಃ. ಶಿಲ್ಪಕಾರಃ ಯದಿ ಶೇಷಸಃ ಚಿಂತಾಂ ಕರೋತಿ ತರ್ಹಿ ಮೂರ್ತಿಃ ವಿಕೃತಾ ಏವ ಭವತಿ ಕರ್ಮಣ್ಯೇವಾಧಿಕಾರಸ್ತೆ ಏವಂ ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತತ್ ಕುರುಷ್ವ ಮದರ್ಪಣಂ. ಯದಾ ಅಹಂಕಾರಃ ನಶ್ಯತಿ ತದಾ ಕರ್ಮ ಶುದ್ಧಂ ಕುಶಲಂ ಚ ಭವತಿ. ಅತಃ ಶ್ರೀಮದ್ ಭಗವದ್ಗೀತಾ ಕೇವಲಂ ಧರ್ಮಗ್ರಂಥಃ ನ ಅಪಿತು ಸಂಪೂರ್ಣಂ ಯೋಗಶಾಸ್ತ್ರಂ ಅಸ್ತಿ. ಯತ್ರ ಜೀವನಸ್ಯ ಪ್ರತ್ಯೇಕಂ ಕ್ಷೇತ್ರೇ ಯೋಗಃ ಕಥಂ ಆಚರಣೀಯಃ ಇತಿ ಉಪದಿಶ್ಯತೆ. ಯೋಗಸ್ಯ ಉಪಾದೇಯತಾಯಾಂ ಲಕ್ಷ್ಯ ಪ್ರತಿವರ್ಷಂ ಜೂನ್ ಮಾಸಸ್ಯ ಏಕವಿಂಶತಿ ದಿನಾಂಕೇ ಅಂತಾರಾಷ್ಟ್ರೀಯ ಯೋಗ ದಿವಸಸ್ಯ ಆಯೋಜನಂ ಬೃಹದ್ ಸ್ತರಂ ಕ್ರಿಯತೆ. ವಿಭಿನ್ನ ಕಾರ್ಯೇಷು ಯೋಗಸ್ಯ ಪ್ರಾಸಂಗಿಕತಾ ವರ್ತತೆ. ಗೀತಾ ನ ಕೇವಲಂ ಸನ್ಯಾಸಿನಾಂ ಕೃತೆ ಅಪಿತು ಗೃಹಸ್ಥಾನಾಂ ಯೋದ್ಧಾಣಾಂ ಛಾತ್ರಾಣಾಂ ಸಾಮಾಜಿಕಾನಾಂ ಕಾರಾಗೃಹ ನಿವಾಸಿನಾಂ ಸುರಕ್ಷಾಬಲಾನಾಂ ಕೃತೆ ಅಪಿ ಯೋಗ ಮಾರ್ಗಂ ದರ್ಶಯತಿ. ಯುದ್ಧಕ್ಷೇತ್ರೇ ಅಪಿ ಯೋಗಃ ಸಂಭವಃ ಇತಿ ಗೀತಾಯಾಃ ಮಹತ್ ಸಂದೇಶಃ. ಯೋಗಃ ನ ಕೇವಲಂ ಪರ್ವತ ಗುಹಾಯಾಂ ಅಪಿತು ಗೃಹೇ ಕಾರ್ಯಾಲಯೇ ಯತ್ರ ಕುತ್ರಾಪಿ ಕರ್ತುಂ ಶಕ್ಯತೆ. ಪ್ರಾಕ್ತನಃ ಕರ್ಮನಿಷ್ಠಃ ರಾಜರ್ಷಿ ಶ್ರೀ ಜನಕಃ ಸಿಂಹಾಸನೇ ಸ್ಥಿತ್ವಾಪಿ ಯೋಗೀ ಆಸೀತ್. ರಾಜ್ಯಪಾಲಯನ್ ಅಪಿ ಅಲಿಪ್ತಃ ಆಸೀತ್. ಯೋಗಶ್ಚ ನಿಧಿಧ್ಯಾಸನಸ್ಯ ಅಪರಪರ್ಯಾಯೋಚ್ಯತೆ. ಏವಂ ಅಷ್ಟಾಂಗಯೋಗ ಸಾಧನೇನ ಗೀತಾಯಾಃ ಯೋಗೇನಂ ಅನುಸೃತ್ಯ ಚ ಮನಃ ಶರೀರಯೋಃ ಸ್ವಾಸ್ಥ್ಯಾಯ ಯೋಗಃ ಅನಿವಾರ್ಯಃ ಯಥಾ ಪತಂಜಲಿ ಮುನಿಃ ಉಕ್ತಂ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ರಾತ್ ನತೋಸ್ಮಿ ಇತೀಶಂ.
1: अभी आप सुन रहे थे संस्कृत कार्यक्रम में डॉक्टर दीप्ति विष्णु की वार्ता योगा कर्मसु कौशलम. आकाशवाणी का ये प्रयागराज केंद्र है. मीडियम वेव 292.4 मीटर यानी 1026 किलो हर्ट्ज पर. प्रस्तुत है सुगम संगीत का कार्यक्रम. कलाकार हैं सात्विक मिश्र, आइए पहले सुनते हैं इनके स्वर में सूरदास का भजन.